ಸಿಕ್ಕದು ರಾಮೆ ಸಿರಪೆ ನಾರಾಯಣ ಲಿಖದು ಮುಖ ಪೇ ಲಿಖದೋ ರಾ ಲಿಖದೋ ಮಾರೇ ರೂಮೆ ರೂಮ ಮೇರ ಲಿಖದೋ ಮಾರೇ ರೂಮೆ ರೂಮ ಮೇರ ನೇಣಾ ಮೇ ನರಸಿಂಗ ಲಿಖ ಕೌನ ಮೇ ಗರು ಗ್ಯಾನೇ ನೇಣಾ ನರಸಿಂಗ ಲಿಖದೋ ಕೌನ ಮೇ ಗರು ಗ್ಯಾ ಲಿಖದೋ ಮಾರೇ ರೂಮೆ ರೂಮ ಮೇರ ಲಿಖದೋ ಮಾರೇ ರೂಮೆ ರೂಮ ಮೇರ ಆತಾ ಮೇ ಕಮಲಾಪತಿ ಲಿಖದೋ ಭುಜ ಪೇ ಲಿ

ಓಂಕಾರ ಬಿಂದು ಸಯುಕ್ತಮ್ಮ ನಿತ್ಯದಾಯಂತಿ ಯೋಗಿನ ಕಾಂದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಧ್ಯಾನಮೂಲಂ ಗುರುಮೂರ್ತಿ ಪೂಜಾಮೂಲಂ ಗುರುಪದಂ ಮಂತ್ರಮೂಲಂ ಗುರುವಾಕ್ಯಂ ಮೋಕ್ಷಮೂಲಂ ಗುರುರ್ಕೃಪಾ.